ಕಾಗಿಡ್ತಾರೆ ಗಿಡತಕ್ಕೆ ದಾತರಿಗೆ ಕಾಗಿಡ್ತಾರೆ ಅಂತ ಕಾಗಿಡ್ತಾರೆ ಗಿಡತಕ್ಕೆ ದಾತರಿಗೆ ಕಾಗಿಡ್ತಾರೆ.